ಶಾಸಕ ಮಾನ ಬಂತು. ಆದರಿಂದ ನೀನು ಬಾರಿಸಲು ಬಾಧಿನ ಭದ್ರಪತಿ ಮಂದಿರ ಕಬಾಧಿನ.